ಕಾಲನಮಿತಿ ಪ್ರತಿ ಸದ್ರದೇಶ ಕಲ್ಯಾಣಿ ವೇದಪುರ ನಾಯಕ ಧರ್ಮಪತ್ನಿ ಸತ್ಯಾಯುಧಂ ನಿಜ ಸುತಾಯ ಗುಹಾಯ ದಾತ್ರಿ ಶ್ರೀ ಕೃಷ್ಣ ಮಾರಿಗಿರಿಜೆ ತವ ಸುಪ್ರಭಾತಂ.

ಪುರಗಳ ತ್ರಿದಿವಂ ಪ್ರಯಾತೆ ಶಂಭೋ ತದೀಯ ಶುಭ ಭಸ್ಮಜ ಪಂಚಕೃತ್ಯೇ ಇಚ್ಛಾಸ್ಥಿತಿ ತ್ವಮಸಿ ಕುಂಡಲಿನಿ ಚ ಬಾಲ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತಂ.

ಮಗಳಮಾತನುಷ ವಿಶೇಷ ಜ್ಞಾನಂ ಚ ಕಲ್ಪಯಸಿ ತಸ್ಯ ಜನಸ್ಯ ದುರ್ಗೇ ಶ್ರೀಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತಂ ತ್ವಂ ಪೌಷ ಪುಷ್ಯ ಸುದಿನೇಶ ದದಾಗು ಸಾಯ ಯದ್ಭಸ್ಮತೇನ ಪರಿಕ